ಇಶಕ್ಕೆ ಮಿನು ಮಿನು ಹಾಬಿ, ಖುಷಿಕ್ಕಿ ಜಿಲ್ಲು ಜಿಲ್ಲು ಬೀಬಿ, ದಿನ್ ದುನ್ ಹುಲ್ವಾ, ರಿಂ ಜಿನ್ ಜಿನ್ ಜಿನ್ ಜಿನ್ನ ಪಸಿಕ್ಕಿ ಹಲ್ವಾ, ಲೀ ಬೂಂಬಾ.